0: ನಾಗರಿಕತಾ ಆಯುತ ಕಕ್ಷ ಸಂಚಾಲನ ಸಂಬಂಧಿಸಿದ
1: ಅದಳಿಸುವ ಗ್ರಹಿ ಮಹಾನುಭಾವರು ಯಥತ್ ವ್ಯವಸ್ಥಾ ಕಾರಣಿಬಾಟ ಪ್ರಭಾವರಿ ಸೇವಾ ಪ್ರಾಪ್ತಿಕ ಸಹಜಕರಣಿ ನಾಗರಿಕ ಸಹಾಯತಾ ಕಕ್ಷ ಸಂಚಾಲನ ಉಕ್ತ ಕಕ್ಷಬಾಟ ನಿಶುಲ್ಕ ಸೇವಾರು ಪ್ರಾಪ್ತ ಸೇವಾ ಪ್ರಾಪ್ತಿಗಾಗಿ ನಾಗರಿಕ ಸಹಾಯತಾ ಕಕ್ಷಬ ಸಂಪರ್ಕ ರಾಖ್ನ ಅನುರೋಧ ಕರಿ ಸೇವಾ ಪ್ರಾಪ್ತಿನ ಕಸಿಕ ಪ್ರಲೋಭನ ನಗರಿ ಆತ್ಮ ಸೇವಾ ಲಿನ ಹಾರ್ದಿಕ ಅಪಿಲ್ ಕರ್ದಶಂ ಸೇವಾ ಪ್ರಾಪ್ತಿನ ಕುನಿ ಗುಣಾಸು ಆಯ್ನ ಗುಣಾಸಿ ಅಧಿಕಾರ ಕಾರಣಿ ಪ್ರಮುಖ ಸಂಪರ್ಕ ರಾಖ್
0: ಕೋಚಿಕೋಟೆ ಸರ್ಕಾರ ಆಂತರಿಕ ಮಾಮಲಾ ತಥಾ ಕಾನೂನು ಮಂತ್ರಾಲಯ ವಿರಾಟ್ನಗರ್.